oyo nyame ote ase ye mase nyankopon alaje se wo ti amia ba bia wo bia na twebe wo radio na sori e wo radio ote ase fa ni onyo kase ye mase nyankopon wa wa chi ye no nkwa